ಸುಲಭ ಮಧುಮಯನ ಮೃದುಕು ಸುಮದಳಂ ಅನುದಿನ ಮದಿನ ಹೃದಯ ಮನಿಷನಭಂ ಅಸುಲಭ ಮಧುಮಯನ ಮೃದುಕು ಸುಮದಳಂ ಈನಾ ಅನುದಿನ ಮದಿನ ಹೃದಯ ಮಣಿ.